0: ಚಂದ ಬಲಿದಿಯೋ ಬೋರ ರಂಗ ಘೋರಸರ ಬೋರ ಮನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ
1: 1980 से 1990 के दशक में वो कुछ टीवी शो